ಕಾಲಿ ಕರಂಬ್ರಾದಿ ಕಲ್ಲು ಕಲಾವಿ ಆಯಿ ಕೋಲ ಕಡಮಿ ಜೇತು ತೇರ್ಕಿ ಕಹೂದು ಕಲ ತಾಯಿ ಫಿರ್ವಿ ತೋಲಾ ತೇರೆ ತನ್ನೀರ ತಾನು ಕರ್ಕೆ ಸೋಹಾನಿಯಾ ತಾಲಿ ಸೇ ಕುಗಿ ಬರೆ ಕೋ ಸೋಹಾನಿಯಾ ತಾಲಿ ಸೇ ಕುಗಿ ಬರೆ ಕೋ